ಚಾಡ್ಪುವಾಯೇ ಜಂತು ನಾನು ಪಂದ್ಯ ಗಂಟನಯಂತು ಬಂದನ ಬಂತು ಆಯಿ ಸೂಯಿ ಪಯ ಕೃತ್ನ ಚೇ ಸಬ್ಕೂಯಿ ನಚನ ಹಸೆ ಚಲೆ ಸಿರೋಯೇ ಉಡನ ಜಾಯಿ ಸಿದ್ಧನ ಹೋಯೇ ನಚನ ಕುದನ ಮನ ಕಾ ಚಾವೋ ನಾನಕ ಜಿನ ಮನ ಪಾವ ತಿನಾ ಮನ ಪಾವ ಪೌಡಿ ನಾ ತ್ರ ನಿರಂಕಾರ ಹೈ ನಲೇ ನರ್ಕ ನ ಜಾಯಿಯೇ ಜಿಯೋ ಪಿನ ಸಬ ತಿಸದಾ ದೇಖೋ ಜೇ ಆಖ ಗುವಾಯೇ ಜೋ

0: ನೀ ವಧಾಯಿಯಾ ಮಾತಾ ಗುಜರಿ ಇದೆಯೋ ನೀ ವಧಾಯಿಯಾ ಮಾತಾ ಗುಜರಿ ಇದೆಯೋ ನೀ ವಧಾಯಿಯಾ ಮಾತಾ ಗುಜರಿ ಇದೆಯೋ ನೀ ವಧಾಯಿಯಾ.
1: You are listening to SeekNet Radio, broadcasting live Gurbani Kirtan 24 hours a day from around the world.